ಅಕಾರಂ ಶಿಖಯ ದಿಶೇತ್ ವೇಕಾರಂ ನೇತ್ರಯೋರ್ಯುಂಜನ್ ನಕಾರಂ ಸರ್ವಸಂಧಿಷು ಮಕಾರಂ ಅಸ್ತ್ರಮುದ್ದಿಶ್ಯ ಮಂತ್ರಮೂರ್ತಿರ್ಭವೇತ್ ಬುಧಃ ಸವಿಸರ್ಗಂ ಫಡಂತಂ ತತ್.

ಭ್ರಮತ್ ಸಮಂತಾತ್ ಭಗವತ್ ಪ್ರಯುಕ್ತಂ ದಂ ದಗ್ಧಿ ದಂ ದಗ್ಧ್ಯರಿ ಸೈನ್ಯಮಾಶು ಕ